0: We're going to continue with the voice of Mumtaz Sharman chorus with the song Sonny Leon Sesama. This is a Tamil track. Let's enjoy on Lemon Radio.
1: ಜೋಡೆ ತು ಟೈರ್ ಗಾಡಿನ ನಿನಗೆ ಕೊಟ್ಟೆ ಬಿಡ್ತೀನಿ
2: ರಾಯುನ
1: ಹದಿನಾರು ಕಂಬ ತೊಟ್ಟಿ ಮನೆಯ ನಿನಗೆ ಕಟ್ಟೆ ಬಿಡ್ತೀನೇ